ಸದಾಶಿವ ನಿರಂಕಾರಿ ಕಾಚಿ ನಿತ್ಯ ಮೇ ದೇವ ಆಪ್ ಆಪ್ ನೀ ಪುಜ ಮೇ ದೇತಿ ಮರಣ ಚೇತಿ.

ಸನ್ನುತಂ ಜಗತ್ನುತಂ ಮನೋಜ್ಞಕಂ ಗೋಪಾಲ ಬಾಲ ಚಾರ ಚೌಲ ಬಾಲ ಕೃಷ್ಣ ಆಶ್ರಯ.

ಸುಂದರೈರವಾಭಿರ್ಮಂಗಳಾಮೃತಂ ಸದಾ ಗೋಪಾಲ ಬಾಲಚಾರ ಚೂರ ಬಾಲ ಕೃಷ್ಣ ಪುಣ್ಯನಾಮದಾಯಕಂ ಸುಭಾಷ್ಟಕಂ ವಿವಹಂತಿ ಸಾತ್ವಿಕೋತ್ತಮ ಸದಾಮುದಾಚ್ಯುತಂ ವಾಚಮಾನ ಪುತ್ರ ಸಂಪದಾದಿ ಸೋಮನಾಯಿತೇ ಸಾಧಯಂತಿ ವಿಷ್ಣು.